0: ಸಿನಿಮಾ ಪೇಪರ್ ಅಲ್ಲಿ ಆಲನ್ ಜವಾಸ್ ವೀರಪ್ಪ ತಮ್ಮಗಿರು ಸುಖಾನಂದರು ರಿಸ್ಕಿ ಬೆರಕ್ಲಿ
1: Uzmi malo sira.